ಬಾಬು ಇಲ್ಲಾಂದ್ರಿ ಇಬ್ರಾಹಿಮ ನಾಬು ಸರ್ಕಿಲ್ಲ ಮೋಚಿ ಗೆಂದಿಬ್ಬುರೇಮೆ ಪಟ್ಟಿನ ಇದೆ ಪೇರ ಜಮ್ಮಲಿ ಗರು ಮಾಸಿನ